ಸಂಬಂಧಿಸಿದ ಸೂಚನಾ ಪ್ರಸಾರ ಸಮಿತಿಯಿಂದ ವಿಶ್ವ ಸ್ವಾಸ್ಥ್ಯ ಸಂಘಟನೆ ಸಾಧ್ಯ ವಿಪಿ ಕೋಡಾಲ ಸ್ವಾಸ್ಥ್ಯ ವಿಜ್ಞಾನ ಪ್ರತಿಷ್ಠಾನ ಸಂಬಂಧ ಸರ್ವಾಂಶ ಅನುಸಂಧಾನ ಕೇಂದ್ರ ಸಂಘಕ್ಕೂ ಸಹಕಾರಿರುವ ರೋಟರಿ ಇಂಟರ್ನ್ಯಾಷನಲ್ ಎವಂ ರೋಟರಿ ಕ್ಲಬ್ ಆಫ್ ಕಾಠ್ಮಂಡು ವಿಕ್ರಮ ಸಾಧ್ಯ ವಿಶ್ವ ಮಾರ್ಗ ರೋಟರಿ ಫ್ರೆಂಡ್ಸ್ ಎವಂ ಪಾರ್ಟ್ನರ್ ಕ್ಲಬ್ಗಳ ದ್ವಾರಾ ಜನಹಿತವಾಗಿ ಪ್ರಸ್ತುತ

ಅಂತಿ ಬಾಲಿನ ಸ್ನಾನ ಬಾಲಿಯಲ್ಲಿ ಬರೀ 20 ದಿನ ಸ್ನಾನ ಸಂಸದರು ಕುಪ್ಪಿಸಿರುವ ಜಲಾ ತಿಳಿದಾಗ ಸರ್ ಎಸಗಿ ಜಲಾ ನದಿಯ ಬಂದು ಅದರ ದ್ವಿಪಕ್ಷಿ ಸಂಸದರಲ್ಲಿ ಉಂಟು ಸರ್ ಕುಮಾರ ಸಾಧನೆ ಕಟ್ಟಿ ಉಳಿಕು ಕಾರ್ಯಕ್ರಮ ಸಂಸತ್ ಸಚಿವಾಲಯ ಕಟ್ಟುವ ಪ್ರಾಪ್ತಿ ಕ್ರಾಂತಿ